0: ಕೊಟ್ಟಾಸೆ ಉಲ್ಟಾನ್. ಕುರಾಯ ಡಿಸ್ಟ್ರಿಕ್ಟ್ಗೆ ನಾರಾಮಲ್ ಸಹ ಅಲವೇನ್ ಪ್ರಾದೇಶಿಕ ಕೊಟ್ಟಾಸೆ ಉಲ್ಟಾನ್. ರತ್ನ ಡಿಸ್ಟ್ರಿಕ್ಟ್ಗೆ ಪೆಲ್ಮಡೂಲ್, ರತ್ನಪುರ, ಅಹಲಿಯಗೋಡ್, ಆಯಗಮ, ಕುರುವಿಟ, ಕಿರಿಯಲ್ಲ ಸಹ ಕಲವಾಣೆಯ ಪ್ರಾದೇಶಿಕ ಕೊಟ್ಟಾಸೆ ಉಲ್ಟಾತ್. ಅದೇ ದಿಕ್ಕೆ ಅಡ್ತೆ ಮೆಮ ನಿವೇದನೆ ತಾವುಟದ್ ಕ್ರಿಯಾತ್ಮಕ ಎತ್ತಿಕ್ಕಮ ದಿಷ್ಟಿಕ ದಹತುನಕ ಪ್ರಾದೇಶಿಕ ಕೊಟ್ಟಾಸ ಹತರಿಸಿಕಟ ಅದೇ ಎಕೆ ಅಟತೆ ವಿಮಸಿಲಿವಾದ ಸಿಟಿನ ಯಾನ ನಿವೇದನೆ ಕ್ರಿಯಾತ್ಮಕನೋ ಮೀಟ ಅಮತರವ ಕಂದು ಆಶ್ರಿತ ಅನುಕೂಲ ಪ್ರದೇಶ ಯಾಂತರ ವರ್ಷಾಪತಿನ ವ್ಯವಗೇಮ ಮೇವನ ಮೀಟ ನಾಯಾಮ್ ಲಕ್ಷಣ ಅತಿವಿಚ್ಚ ಇಸ್ತಾನ ಮೇವ ಎಸ್ಸಾತ್ ಸಮಗ ಯಮ್ಮಾಕಾರಿಗೆ ಸಕ್ರಿಯ ಮೇ ಹಕ್ಕಿಯಾವ ಪಾವತಿನೋ ಎಮಣಿಸ ಮಿಸ್ತಾನ ವಲ ಜೀವತ್ತರ ಜನತಾವ ಯಾವಾಗೇ ಮೇಮ ಇಸ್ತಾನ ಪಶುಕರಣ ಜನತಾವ ಈ ಸಂಬಂಧ ಸಲಿಕ್ರಮಂತೀತಿ.
1: ಡಿಜಿಟಲ್ ಆರ್ಥಿಕೆಯ ನವ ಪೆರಳಿಯ ಕ್ರಮೀನ್ ಪೇಪಾಲ್ ಗಣುದಿನು ಕ್ರಮೇ ಆದ ಸಿಟ ಶ್ರೀಲಂಕಾವೇ ಕ್ರಿಯಾತ್ಮಕ ವೇಣವಾ ಮೇಟ ಪೆರಮೆಮ ಕ್ರಮವೇ ದೇ ಶ್ರೀಲಂಕಾ ತುಲ ಕ್ರಿಯಾತ್ಮಕ ಕಿರಿಮಟ ಉತ್ಸಾಹ ಕಲದು ಈ ಸಂದಹ ಪಹಸುತಾ ಮಾತೂನಾ ಕೆಸೆವೇತ ಶ್ರೀಲಂಕಾವೇ ಸಿನ್ನ ಪರಿಶೀಲಕೆಂಟು ಪೇಪಾಲ್ ಹರಹ ಜಾತಂತ್ರ ಗೆವಿಂ ಸಿದ್ದು ಕಿರಿಮಟ ಅದ ಸಿಟ ಹಕ್ಕಿಯಾವ ಲಬಾಧೀಮಟಾಯಿ ಪಿಯವರ ಗಿನತಿ ಬೆನ್ನಿ ವೆಬ್ ಅಡವಿವಲಿನ್ ಬಾಂಡ ಮಿಲದಿ ಗನೀಮಟ ಸಹ ವಿನಾತ್ ವಿದೇಶಿಯ ಸೇವಾ ಮಂಡಲದಿ ಮೆಮ ಗವಿಂ ಕ್ರಮವೇದೇ ಭಾವಿತ ಕಲ ಹಕ್ಕಿ ವೆನವಾ ಶ್ರೀಲಂಕಾವೇ ಬ್ಯಾಂಕುವಕಿನ್ ನಿಕುತ್ ಕರನ ಡೆಬಿಟ್ ಕ್ರೆಡಿಟ್ ಪ್ಯಾನಿ ಗೆವಿಂ ಕಾರ್ಡ್ ಪತಾಕ್ ಪೇಪಾಲ್ ಗಿನುಮಟ ಸಂಬಂಧಕರ ಗೆವಿಂ ಸಿದುಕಿರಿಮೆ ಹಕ್ಕಿಯಾವ ಪಾವತಿನವಾ ವಿದೇಶಿಯಕ ಸಿನ್ನ ಆಯಕಟ್ಟುವುದು ಪೇಪಾಲ್ ಗಿನುಮವೆತ್ ಮುದಾಲ್ ಯೊಮುಕಿರಿಮ ಸಿದುಕಲ ಹಕ್ಕಿ ಲೊವೋ ನ್ಯಾಮರಾಟಕ ವೆಬ್ಬಡವಿ ಸಾ ಸೇವಾವಾನ್ ಮಿಲಿಯನ ಗಣನಾ ಪೇಪಾಲ್ ಗೆವಿಂ ಬಾರಗಣ್ಣಾತರ ವಿಶೇಷನ್ ವಿಶ್ವವಿದ್ಯಾಲಯ ಗಾಸ್ತು ಗೆವಿಂ ಮೇತುಲಿನ್ ಇತಾ ಪಹಸೂನ ಬವಾಯಿ ಪರಿಶೀಲಕಿನ್ ಪಾವಸಾಂತೆ ದಿಟ್ಟು ಸುಲಿಕುನಾಟುವ ಸಾಮ್ಯದ ಪರದಿಗೆ ಯುದ್ಧವೇನೆ ಪ್ರಬಲ ಕಂಪನಿಯ ನಮುವೆ ಒದು ಶ್ರೀಲಂಕಾವ ಸುವಿಶೇಷಿ ಒರತು ದೀಮೆ ಹೆಕ್ಕಿಯಾವನ್ ಪೆನ್ನುಂ ಕರೆಯತಿಬವ ಜಾತ್ಯಂತರ ಮೂಲ್ಯಾರ ಮೊದಲ ಪವಸನವ ಈ ಅಧ್ಯಕ್ಷ ಜೂಲಿ ಕೋಸಾಕ್ ಮಹಾತ್ಮೀಯ ಸಂದಹನ್ ಕಲೆ ಶ್ರೀಲಂಕಾವೇ ಆರ್ಥಿಕ ಸ್ಥಾವರ ಕರಗಣಿಮ ಸಂದಹ ಜಾತ್ಯಂತರ ಮೂಲ್ಯಾರ ಮೊದಲೇ ಸಹಾಯ ಅಖಂಡವಲಬಾದಿಯತಿಬವಾಯಿ ಏ ಪ್ಯಾತಿ ವಿಶೇಷ ಮಾಧ್ಯ ಹಮೋಟೆಕ್ವೆಮೀನ್ ದಿಟ್ವಾ ಸಿಲುಕುನಾಟುವಿನ ನೆತಿಯು ವ್ಯಸನಯಮೆನ್ಮ ಮೆದಪೆರದಿಗೆ ಯುದ್ಧಗಟ್ಟು ಮಮುವೆ ಹೆಲಗಿಯ ಗೋಲಿಯ ಬಲಶಕ್ತಿ ಮಿಲ ಹೇತುವೆನ್ ವೆಲದಾಮ ಸಹ ಸಂಚಾರಕಮೆನ್ಮ ವ್ಯಾಪಾರಿಕ ಶ್ರೇಷ್ಠವಲ್ಟ ದಡಿ ಬಹದ ಇಲ್ಲ ಉಣಾ ಎಮ ಅಭಿಯೋಗ ಮಾಧ್ಯ ಓದು ಶ್ರೀಲಂಕಾ ವಲಬಾಯತಿ ಪ್ರಗತಿಯ ಸತುರುದಾಯಕ ಬವಾಯಿ ಜೋಲಿ ಕೊಸಕ್ ಮಹಾತ್ಮೀಯ ಪೆನ್ಬಾಧೆನ್ನಿ ದೆದಹ ಸುಸಿಪಾ ವಸರತುಲದಿ ಶ್ರೀಲಂಕಾ ಆರ್ಥಿಕೆ ಸೀಟಪಹಕ ಸಾಧನೀಯ ವರ್ಧನೆಯ ಕತ್ಕರಗಣಿಮಟ ಸಮತ್ವ ತಿಬೆನವಾ ಋಣಾತ್ಮಕ ಮಾತ್ರಮಕ ಪ್ಯಾತಿ ಉದ್ದಮನೆಯ ಮೇವನುಂಟ ಯಹಪಾತ ಸ್ಥಾವರ ಮಾತ್ರಮಕ ಪ್ಯಮಿನತಿ ಭೀಮ ಸಹ ಬದು ಪ್ರತಿ ಸಂಸ್ಕರಣ ಹೇತುವೆನ್ ರಾಜ್ಯ ಆದಾಯ ಸೆಲಕಿಯು ತುಲಸಿ ಹೆಲೆಯಾಮೆನ್ಮ ನಿಲ ವಿದೇಶ ಸಂಚಿತ ಪ್ರಮಾಣದ ಶಕ್ತಿ ಮತ್ತೀಮ ಸಾಧನೀಯ ಕರುಣುಭಾವ ಅಯ ಸಂದಹನ್ ಕಲ ಎಮ ಪ್ರಗತಿಯ ಸಮಗ ಐಎಂಎ ಪಸ್ವನ ಸಹಾಯವನ ಸಮಾಲೋಚನೆ ಏಕಾಬಾದ್ವ ಅನುಮಂತ ಕಿರಿಮೆನ್ ಪಾಸು ಶ್ರೀಲಂಕಾವಟ ಅಮೆರಿಕ ಡಾಲರ್ ಮಿಲಿಯನ್ ಹತ್ಸಿಕಟ ಆಸನ್ನ ಮೂಲ್ಯ ವಾರಿಕೆ ಆಗದ ನಿಧಾಸ್ ಕಿರಿಮಟ ನಿಯಮಿತಾಯಿ ಕೆಸೇ ವೇತಾತ್ ಮೆಮ್ ಮೂಲ್ಯಾಧಾರ ಅನುಮತ ವೀಮಟ ಪೆರ ಬಿದುಲಿ ಸಹ ಇಂಧನ ಮಿಲ ಸಬೆಯ ಪಿರಿವ್ಯಾಯ ಪಿಯವೆನ ಪಾರದೆ ಸಕಸ್ಕಿರಿಮ ವ್ಯಾನೆ ಪೂರ್ವ ಕೊಂದೆ ಸಿಕ್ಕಿಹಿ ಪ್ಯಾಕ್ ಸಂಪೂರ್ಣ ಕಲಿಯುತು ಭವಾನ್ ಎಮಗಿನ್ ಅವಧಾನ ಮಟ ಲಾಕ್ವಿಯಾಕಿ ಜನತಾವ ಆರಕ್ಷಾ ಕಿರಿಮಟ ರಾಜ್ಯ ಪೇವರ ಕತಿಯುತು ಭವಾನ್ ಜೋಲಿ ಕೊಸಕ್ ಮಹಾತ್ಮೀಯ ಪವಸನವಾ ಶ್ರೀಲಂಕಾ ಬಲಧಾರನ್ಗೆ ಕೆಪವೆ ಮತ ಆರ್ಥಿಕ ಕಾರ್ಯಸಾಧನೆಯ ವರ್ಧನೆ ವೆಮಿನ್ ಪವತಿನ ಭವಾನ್ ಆರ್ಥಿಕ ಪ್ರಕೃತಿ ಮಾತ್ವೀಮವೆನ್ವೇನ್ ಐಎಂಎಫ್ ತವದುರಟ ದಡಿ ಕೆಪವೀಮಕಿಂ ಪಸೂನ ಭವಾನ್ ಅ ವ್ಯಾಡಿದುರಟ ತವಧಾರಣೆ ಕಲಾ ವೀಸಾ ಬಲಪತ್ರ ನೊಮೆತ್ವ ಮೆರಟ ರಂದಿ ಸಿಟಿ ವಿದೇಶ ಜಾತಿಕೆ ದಾಹದ್ದೆನಕು ಅತ್ತರಂಗೂಡ ಗಿನತಿಬೆನವಾ ಎ ಪಾನದುರ ವಲಾನ ದೂಷಣ ಮಾರ್ದನ ಪ್ರಹಾರಕೇಕಕ್ಕೆ ವಸ್ಕಡುವ ಪ್ರದೇಶ ಸಿದುಕಲ ವೆಟಲಿ ಮಕದಿ ಎದಿ ಹೋಟೆಲ್ ಆಕ್ತುಲ ಸಿಟಿ ವಿದೇಶ ಜಾತಿಕೆ ದಾಹತರ ದಿನಕು ವಲಂಗು ವೀಸಾ ನೊಮೆತ್ವ ರಂದಿ ಸಿಟಿ ಮೆಹೇತುವೆನ್ ಅತ್ತರಂಗೂಡ ಗಣಿಮಟ ಹೆಕೆವುನಾ ಇನ್ ದೊಲಸ್ತೆನಕುಮ ಚೀನ ಜಾತಿಕೆ ಅನ್ಬನಾತರ ದಿನಕು ಮಲೇಸಿಯಾನು ಜಾತಿಕೆ ಅನ್ಬವಾಯಿ ಪೊಲೀಸಿಯ ಸಂದಹನ್ ಕಲಿ ಎಮ ಪಿರಿಸಟ ಅಮತರವ ವೀಸಾ ನೊಮೆತ್ವ ಮೆರಟ ರಂದಿ ಸಿಟಿ ತಾತ್ ವಿದೇಶಿಕೆ ಅಂತುಂದನಕು ಅತ್ತರಂಗೂಡ ಗಾತೆ ತ್ರಿಕುಣಾಮಲೆಯ ಮುರುಗಾರಿಪೂರಿ ಪ್ರದೇಶ ಹೋಟ್ಲೆ ಅಕ್ತುಲ ರಂದಿ ಸಿಟಿಯದಿ ಓನ್ ಇಂದಿಯ ಜಾತಿಕೆ ಅನ್ಬವಟ ಅನಾವರಣೆ ವೀತಿ ಬೆನಬ ರುಪಿಯಾಲ್ ಪನ್ ಲಕ್ಷ ಹತಲಿಸ್ತಹಸಕ ವಿದೇಶಿಯ ದುಂಬ್ಯಾಟಿ ತೊಗ್ಯಾಕ್ ನೀತಿ ವಿರೋಧಿಯೋ ಮೆಡರ ಡ್ರ್ಯಾಗನ್ ಚಿನ ಜಾತಿ ಕಾಂತಾವ ಕಟುನಾಯಕ ಗುವಂತುರುಪಲೇದಿ ಅತ್ತರಂಗೂಡ ಗೆನತಿಬೆನವ ಐಗಿ ಗಮನ್ ಮಾಲು ದೇಕಾಕ್ ತುಲತಿಬಿ ದುಂಬ್ಯಾಟಿ ಕಾಟು ನಿಕ್ಕಸಿ ಹ್ಯಾಟ ಅಟಾಕ್ ಸೊ ಆಕೆ ನಿಮಿಟ ಹ್ಯಾಕಿ ಬವಾಯಿ ಗುವಂತುರುಪಲ ರೇಗುವ ಸಂದಹನ್ ಕಲಿ ಗಾಲ್ ಮಾತ್ರ ಸಹ ರತ್ನಪುರ ಯಾನ ಡಿಸ್ಟ್ರಿಕ್ಟ್ ತುನ ಇಕ್ಕರಮಿನ್ ಸದರ್ನ್ ಮಿಸ್ ಟ್ರಯಾಂಗಲ್ ನವೀನ್ ಪ್ರಧಾನ ಸಂಚಾರಕ ಕಲಾಪ ಖಂದುನ್ವಾದಿ ತಿಬೆನವ ತವಲಮ ಪ್ರಾದೇಶಿಕ ಲೇಖಂ ಕಾರ್ಯಾಲಯ ಪ್ಯಾತಿ ಮಾಧ್ಯಮಕದಿ ನಿಯೋಜಮಾತೆ ರುವನ್ ರಣಸಿಂಗ್ ಮಹತಾಯ ಪಿಲಿಮಂದು ಅದಹಸ್ ಪಾಲಕಲ
2: ಅಪಿ ಮೇ ಸಂಚಾರಕ ಆಕರ್ಷಣೆ ನಿರ್ಮಾಣೇಕರಣ ಬಲಾಪುರತ್ವೇನೆ ಪ್ರಜಾವ ಕೇಂದ್ರ ಕರಗಣಿಮಿ ಇದನ್ನುವ ಸಂಚಾರ ಕರ್ಮಾಂತರ ದೆವೆಂತ ಆಯೋಜಕಿ ಏನುವ ಅಪೇ ಮುಹುದು ತೀರೆಯ ಹೆಮನೆತ್ತ ಅಪೇ ಕಂದುಕರೆಯ ಮೇವ ಕೇಂದ್ರ ಕರಣಿ ವಿಶಾಲ ಆಯೋಜಕಿ ಏನುವ ನಮೂತ್ ಹೆಮ ಕರ್ಮಾಂತ್ಯಕ್ ನಿಮೇ ವಿಶೇಷ ಸಂಚಾರಕ ನಿರ್ಮಾಣ ಯಾಕ್ ನಿಮೇ ಅಪಿ ಮಿತನ ಬಲಾಪುರತ್ವೇನೆ ಮೇ

0: ಅಂದ್ರೆ ಆದ್ರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

ಸ್ವಾಭಾವಿಕ ಗುಣ ಪಿರಿ ವಿಜಯ ಮೆರಿಸ್ಕೊಡು ತುನಪು ಹಾಕುಡು ಗಮರಿ ಸಹಕ ಹಾಕುಡು ಪ್ರೊಡಕ್ಟ್ಸ್ ಕಿಚನ್ ಸ್ಟಾರ್ ವಿಜಯ ಪ್ರೊಡಕ್ಟ್ಸ್ ಗೂ.

ಮಾತಿ ಅನ್ನೇ ಮಹಜರ ಸುನಿಲ್ ಆರ್ಯರತ್ನ ಅಚರ ವಿಕ್ಟರ್ ರತ್ನಾಕ್ಯನ್ಗೆ ಸಂಗೀತೆ ವಿಶಾರದ ಸುನಿಲ್ ಎದುರು ಸಿಂಹ ಮಾಲಿನಿ ಬುಲತ್ ಸಿಂಗ್ ಸಮಗ್ರ ಗೀತೆ ಗಾಯನ್ ತಾರಕಾ ಮಲ್ ಪಿಪಿ ಹೀನಯನ ಪ್ರೇಮೇ ಮಲ್ಮಾವತಿ.